ಕನಸನ್ನು ನೆರವೇರ್ಚದ ಓ ಆತ್ಮಬಂಧು, ಓ ಆತ್ಮಬಂಧು ನೀ ಅಂಡ ಉಂಡೆ ಎವಡಟ್ಟ ಮರಿನ ಪರಿಮಾರ್ಚದ.